ಮುಖ ಫಾಜ ಲಗೆ ಹೇ ತೋ ಕರಜವಾಮ ಖಟಕ ಹೋಯ್ದೆ ಕರಿ ಫಾಜ ಲಗೆ ಹೇ ತೋ ಕರಜವಾಮ ಖಟಕ ಹೋಯ್ದೆ ಕರಿ ನೈನ್ ಲಡ ಜೈ ಹೇ ನೈನ್ ಲಡ ಜೈ ಹೇ ತೋ ಮನವಾಮ ಖಟಕ ಹೋಯ್ದೆ ಕರಿ ಥೈ ಥೈ ಥೈ ಥೈ ಥೈ ಝಾಕ ದಿನಕ ದಿನ ಥಾಕ ದಿನಕ ದಿನ ಝಾಕ ದಿನಕ ದಿನ ಥಾಕ ದಿನಕ ದಿನ ಝಾಕ